ಬೆಟ್ಟದ ಗಂಬಳ ನಿಗಚಿತ ಬಪ್ಪ ಎರಡಾವದು ಪಾಟು. ಈ ಪಾಟುದೊಗೆ ನಂಗ ಗವಾವ ಪತ್ತ ಎಗುದುಕೋಣ. ಗವಾವ ಪತ್ತಿ ನಂಗ ಅಪ್ಪರ ಮಾತಾಡಿಟ್ಟ ಇದ್ದಲಿಯೋ ಒಂದೊಂದು ಪಾಟು ಕೇಪಣಿಯೋ ಏದೋ ಒಂದು ವಿಷಯ ಹೊಸ ಸಿಕ್ಕಿಂದೇ ಆಡದೆ ಏನೋ ನೀ ಮಾತಾಡೋ ಏನೋ ಪತ್ತಿ ನೀ ಯೋಗು ಅತ್ತೆಂದೇಗಿ ನಂಗ ಬಂದು ತೂಂಡಿದ್ದೇ ಆಡದೆ ಯೋಗುದ್ಗ. ಅಡತ ಬಪ್ಪ ಪಾಟುದೊಗೆ ಎರಡಾವದು ಸ್ವರ್ಣದೊಗೆ ಮಮ್ಮಾದಮ್ಮ ಏಗಿನ ಮಲ್ಲೇ ನಿನ್ನ ಮೊಗ ನೋಡುದುಗ ಮಲ್ಲಿಗೆ ಮಾಕಾಡದೆ ಸಾಮಂದಿ ಮಾಕಾಡದೆ ಅತೆಂದು ಎಣ್ಣಾದವ ಅದು ಒಂದು ಬದಲಿಗೆ ನೋಡುವೆ ಎನ್ನ ಮೊಗ ಹೂ ಮಾಕತ ಆಡದೆ ಆ ಊನ ನೀ ನಡಬ ದಾರಿದೋಗೆ ಆಸಿನೆ ಅದನ್ನ ಮೆಟ್ಟಿ ನಡಿ ನಿನ್ನ ಕಾಲುಗ ಮುಳ್ಳು ಒಂದು ಕುರ್ತ ಕೊಡಾದು ಅತಂದು ಈಗ ಇದನ್ನ ತೊಡಂಗಿ ಅಡುಕ್ಕಡುಕ್ಕ ಒಬ್ಬನ ಮೇಲೆ ಒಬ್ಬ ಬೀತ ಗವ ತೋರಿಸಿದೇ ಬಂದಂದಾರ. ಕಡೇಸಿದೋಗೆ ಒಂದು ವಿಷಯ ಹೇಗೆಯಾರ ನಂಗ ಒಬ್ಬ ಮೇಲೆ ಒಬ್ಬ ಬೀತ ಕಾದಲ ಹೂ ಮಾರದೋಗ ಇಬ್ಬ ಕುಯಿಲು ನೋಡಿ ಪಾಟ ಪಾಡ್ರ ಅತಂದು ಈಗಿದ್ದಾರೆ. ಈ ಎಡದೋಗೆ ಈ ಪಾಟನ ಬರದ ಕವಿಂಜರ್ನ ಕರ್ಪಣೆ ನಂಗೆ ಯೋಗದು ಎರಡಾನ ಮನಸ್ಸು ಒಂದು ಕೂಡ ಒಂದು ಪಿನ್ನಿ ಪೆಣಂಜಿ ಹತ್ರ ಅಂತಂದನ್ನ ಎತ್ತ ಯೋಚನೆ ಮಾಡಿ ಬರುದಾರ ನೋಡಿವಿ. ನಂಗಗಾಗಿ ಇದು ಬಂದು ದೊಡ್ಡದ ಪಾಟು. ಹುಟ್ಟಿ FM 101.8.